event organizers bebre so ji so mun ti se wo sika on be ma wo award sisia wo na wo ye chairman program pia be lanchi pia wo na wo ye chairman e fo aso obia de ni badin obia de wudin beto ni basisia ntii